ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡ ಧ್ವಜ ಉತ್ತಿಷ್ಟ ಮನಕಾನ ರೈ ಲೋಕ್ಯಂ ಮಂಗಳಂ ಗುರು ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡ ಧ್ವಜ ಉತ್ತಿಷ್ಟ ಮನಕಾನ ರೈ ಲೋಕ್ಯಂ ಮಂಗಳಂ ಗುರು ಮಾತ ಸಮಸ್ತ ಜಗತಾಂ.

ವಿಭುಶಂಕರೇಂದ್ರ ವನಿತಾಭಿರಚಿತೆ ಅತ್ಯಾಧಿಸಪ್ತಶಯಸ್ಯ ಸಂಧು ಕಮಲಾನಿ ಮನೋಹರಾಣಿ ಆದಾಯ ಪಾದಯಮಚಯಿತು ಪ್ರಪನ್ನ ಶೇಷಾದ್ರಿ ಶೇಖರದಿ ಭೋತವಸು ಪ್ರಭಾತಂ ಪಂಚಾನಾಖ್ಯಭವಷಣ್ಮುಖವಾಸವಾದ್ಯಕ್ರಮಾದಿಚರಿತಂ ವಿಭುತಾ ಸ್ತುವಂತಿ ಭಾಷಾಪತಿಃ ಪಠತಿ ವಾಸರಶುದ್ಧಿಮಾರಾತ್ ಶೇಷಾದ್ರಿಶೇಖರದಿ ಭೋತವಸು ಪ್ರಭಾತಂ ಈಶ ಪ್ರಫುಲ್ಲರೀರುಪನಾಕೇಣಕೂಲದ್ರುಮಾದಿಷು ಮನೋಹರ ಬಾಲಿಕಾನಾಂ ಆವಾತಿಮಂದಮನಿರಸಹದಿವ್ಯಗಂಧೈ ಶೇಷಾದ್ರಿಶೇಖರದಿಭೋತವಸು ಪ್ರಭಾತಂ ಉನ್ನೀಯನೇತ್ರಯುಗಮುತ್ತಮಪಂಜರಸ್ಥಾ ಪಾತ್ರಾವಶಿಷ್ಟಗದಲೀಫಲಪಾಯಸಾನಿ ಭುಕ್ತ್ವಾ ಸಲೀಲ

ಅಧಿರಾಜ ಜಗರಾಜ ಭಯಾಧಿರಾಜ ಸ್ವಸ್ವಾಧಿಕಾರ ಮಹಿಮಾಧಿಕಮರ್ಥಯಂತೆ ಶ್ರೀವೆಂಕಟಾಚಲಪದೇ ತವ ಸುಪ್ರಭಾತಂ ಸೂರ್ಯೇಂದು ಭವಮ ಸಭಾಪತಿ ಕಾಶ್ಯ ಸೌರಿ ಸ್ವರ್ಭಾ